ಏವಾ ಅಘೋರ್ ನಗಾರ ತಾರಾವಾಗೆ ವೇಲ ಭಾವ ಅಘೋರ್ ನಗಾರ ಭಾವಾಗೆ ಏವಾ ವೇಲನಾಥಿ ಕಥಾನ ಕೈಂಕ ಪ್ರಸಂಗೋ ಛೇ ಏವಾ ಗಿರ್ನಾರಿ ವೇಲನಾಥ ನಿ ಜಯ ಹೋ ವೇಲನಾಥ ನಿ ಜಯ ಹೋ ವೇಲನಾಥ ನಿ ಜಯ ಹೋ.